ಕೊಡಾ. ಆಮಿ ಮಿಸ್ ಕಲ್ಕತ್ತಾ ಚೈನಾ ದಿ ಟಿಪ್ಸ್ ಎಕೋನೋ ತು ಕ್ಯೂ ಜಾನೇನಾ ಅಚ್ಚಿ ಕತ್ತು ಟ್ರಿಕ್ಸ್ ಆಮಿ ಮಿಸ್ ಕಲ್ಕತ್ತಾ.